ನಾಮ ಈಗ ಊಹ ಉನ್ ಸಂಕಾಮ ಬಿನ್ಹರ ನಾಮ ಅವರ ಸವಥೋರ ತೃಪ್ತ ಅಗಾವೆ ಹರ ದರ್ಶನ ಮನ ಮೂರ ಹರಹಾವ್ ಪವಿತ್ರ ಭಂಡಾರ ಗುರ್ಬಾಣಿ ಲಾಲ ಗಾವತ್.